dofa wa be mebuo wa ni da so asa e wo bre mu obi aso ntume mwa me ka che o sese nyame a wo som no na ye Israel nyankopon obegye wo unyame begye wo.